0: ಬಿಸ್ ಡುರಂಟ್ ಕಪ್ ಟೂರ್ನಾಮೆಂಟ್ ಟ್ರಫಿ ಕೋ ಉದುಗ್ ಕೆದ ಆರ್ ಹರಿಹರ್ ಚೀರ್ ಉದುಗ್ ಕತೆ ಕೊ ಲಡಾವ್ ಕೆದ ದಿಸಮ್ ಗೊಂಬೆ ನುವಾ ಕಥಾರೆ ರಸ್ಕೆ ಸದರ ಕದ ಜೆ ಕೋಲ್ಕತಾ ಗುವಾಹಟಿ ಇಂಫಾಲ್ ಆರ್ ಶಿಲಾಂಗ್ ಛಾಡಾ ಕತೆ ನುವಾ ಸೇರ್ಮಾ ಡುರಂಟ್ ಕಪ್ ಆಯುರೆ ರಾಂಚಿ ಹೋ ಕೋರಾ ಮೆನಾ ಕದೆಯಾ ನುವಾ ಸಾಂತೆಗೆ ಮಿನಹಟ್ ರೆಯಾ ಕೋಬೋ ನೋಡಗೆ ಮುಚೆತೆನಾ ಜೋಹಾರ್.
1: अभी आप सुन रहे थे क्षेत्रीय समाचार क्रमशः नागपुरी उरांव मुंडारी हो और संथाली भाषाओं में.